ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ದೇಹಭೃತ, ದೇಹಮೇ ನೇನನಿ ದೇಹಾನ್ನಿ ಧರಿಸಿ ಉಂಡೇ ಮಾನವುಡಿ ಚೇತ ಕರ್ಮಾಣಿ ಕರ್ಮಲನು ಅಶೇಷತಃ ಏಮೀ ಮಿಗಿಲಿ ಉಂಡಕುಂಡ ಅನಗಾ ಸಂಪೂರ್ಣಂಗಾ

ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಅರ್ಜುನ, ದೇಹಮೇನೇನನಿ ದೇಹನ್ನಾದನಿ ಭಾವಿಸ್ತೂ ದೇಹಾನ್ನಿ ಧರಿಸೇ ಮಾನವುಡಿಕಿ ಸರ್ವಕರ್ಮ ಸಂನ್ಯಾಸಂ ಸಾಧ್ಯಂ ಕಾನೇ ಕಾದು. ಅಲಾ ಸಾಧ್ಯಂ ಕಾನಿವಾರು ಕರ್ಮಫಲತ್ಯಾಗಮೇ ಚೇಯಾಲಿ. ಎಂದುಕಂಟೇ ದೇಹ ಸಂಬಂಧಂ ಉನ್ನಾ ಸರೇ ಸರ್ವಕರ್ಮಲ ಫಲಿತಾಲನ್ನು ತ್ಯಾಗಂ ಚೇಸಿನವಾಡು ಸನ್ಯಾಸಿಯೇ. ಅಂಟೇ ಸನ್ಯಾಸಿತೋ ಸಮಾನಮೇನನಿ ವೇದವೇತ್ತಲು ಚೆಪ್ತುನ್ನಾರು. ನುವ್ವು ವಿಧಿವಿಹಿತಮೈನ ಕರ್ಮನು ಚೇಸ್ತೂನೇ ಉಂಡು ಅರ್ಜುನ. ಎಂದುಕಂಟೇ ದೇಹಂ ಗಲವಾಡಿಕಿ ಸತ್ಕರ್ಮ ಮಾಡಡಂ ಕನ್ನಾ ಚೇಸ್ತೂ ಉಂಡಡಮೇ ಗೊಪ್ಪದೆ. ಎಂದುಕಂಟೇ ಕರ್ಮನು ಪೂರ್ತಿಗಾ ವದಲೇಸ್ತೇ ನೀವು ದೇಹ ಪೋಷಣ ಕೂಡ ಜರಗದು ಕದಾ ಅಣ್ಣ ಕೃಷ್ಣುಡು ಚೆಪ್ಪುನ್ನಾಡು. ದೇಹಮೇ ನೇನನೇ ಭಾವನ ಗಲ ದೇಹಧಾರಿಕ ಮಾತ್ರಮೇ ದೇಹ ಪೋಷಣ ಗುರಿಂಚಿನ ಅವಶ್ಯಕತೆ ಉಂಟುಂದಿ. ನೀವು ದೇಹಮೇ ನೇನು ಅನೇ ಅಭಿಮಾನ ಗಲ ದೇಹಧಾರಿವಿ ಅನ್ನಿ ಸೂಚಿಂಚಾಡು. ದೇಹಾತ್ಮ ಭಾವನನ್ನು ಪೂರ್ತಿಗಾ ವದಿಲಿಪೆಟ್ಟಲೇಕ ಪರಿಪೂರ್ಣ ದೇಹಾತ್ಮ ಭಾವನಲ್ಲೋ ಪೂರ್ತಿಗಾ ಉಂಡಲೇಕ ಕೂಗಿಸಲಾಡುತ್ತೂ ಉಂಡೇ ಮಧ್ಯಮ ಸ್ಥಾಯಿ ಸಾಧಕುಲಕು ಮೀರು ಕರ್ಮಫಲತ್ಯಾಗಂ ಚೆಯ್ಯಂಡು ಚಾಲು. ಅಲಾ ಚೇಸ್ತೇ ಮೀಕು ಕ್ರಮಂಗಾ ಮುಕ್ತಿ ವಚ್ಚಿ ತೀರುತ್ತುಂದಿ ಅನಿ ಪ್ರೋತ್ಸಾಹಿಂಚಡಂ ಕೋಸಂ ಭಗವಾನುಡು ಫಲತ್ಯಾಗಾನ್ನಿ ಸ್ತುತಿ ಚೇಸ್ತೂ ಫಲತ್ಯಾಗಮೇ ಅಸಲೇನ ಕರ್ಮತ್ಯಾಗಮು ಅನಿ ಈ ಶ್ಲೋಕಲ್ಲೋ ಬೋಧಿಸ್ತುನ್ನಾಡು.

0: ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ.
1: ಭಗವದ್ಗೀತಾ ಪಾರಾಯಣಂ ಮೀರಿಂತವರೆಗೂ ವಿನ್ನಾರು. ಗಾನಂ ವ್ಯಾಖ್ಯಾನಂ ಶ್ರೀ ಮಲ್ಲಾದಿ ಶ್ರೀರಾಮ ಪ್ರಸಾದ್. ನಿರ್ವಹಣ ಡಾಕ್ಟರ್ ಚುಂಡೂರು ಮಾಣಿಕ್ಯರಾವ್. ಈ ಕಾರ್ಯಕ್ರಮ ಪ್ರಾಯೋಜಕರು ಆರ್ಷ ಭಾರತೀ ವಿಕಾಸ್ ಪರಿಷತ್, ಸೀತಾನಗರಂ, ತಾಡೇಪಲ್ಲಿ ಮಂಡಲಂ, ಗುಂಟೂರು ಜಿಲ್ಲಾ. ವಿವರಾಲಕು ಸೆಲ್ ನಂಬರ್ 7382262736. మరొక సెల్ నంబర్ 9848177744. భగవద్గీత పారాయణం రేపు ఉదయం ఇదే సమయానికి వినవచ్చు. ఇంకా న్యూస్ ఆన్ ఎయిర్ యాప్లో కూడా వినవచ్చు భగవద్గీత పారాయణం.

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್. ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.